0: ಇವರ ಕೈಯನ್ನು ಕಟ್ ಹಾಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಗ್ಲಿ, ಅವ್ರು ಇನ್ನೂ ಚಾರ್ಜ್ ತಗೊಳ್ಳಿ, ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಳ್ಳಿ. ನಾವೇನು ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಎದುರಿಸ್ಬೇಕು, ಏನ್ ಮಾಡ್ಬೇಕು ಅಲ್ಲವನ್ನು ಕೂಡ ಮಾಡ್ತೀವಿ.
1: And finally today when the NDTV team called upon DK Shivakumar, he was wearing this lovely Burberry scarf. And you know, that is the thing about the incoming chief minister of Karnataka. He's going to be the richest chief minister in the country, and he wears his fashion absolutely unapologetically. So our lifestyle team put together this story for you on all the brands, all the accessories and all the fashion statements that DK Shivakumar has made so far. Enjoy.

0: ಇನ್ನ ಬಂದಿಲ್ಲ ಪ್ರಪೋಸಲ್ ಅಂದ್ರೆ ಹೆಲ್ತ್ ಮಾಡ್ತಾರೋ ಆತ್ ಮಾಡ್ತಾರ ಅವ್ರ ಪ್ರಪೋಸಲ್ ಬಂದಿಲ್ಲ. ಬಂದ್ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದ್ ಹಂತದಲ್ಲಿ ಮಾಡಿ ಅದು ಆದ್ಮೇಲೆ ಮತ್ತೊಂದ್ 15 ದಿವಸ ಒಂದ್ ತಿಂಗಳು ಬಿಟ್ಟು ಮತ್ತೊಂದ್ ಹಂತದಲ್ಲಿ ಉಳಿದಂತ ಸಚಿವ ಸದಸ್ಯರೇನು ತಗೊಳ್ಬೇಕು ಅಂತ ಒಂದ್ ವಿಚಾರ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಏನ್ ವಿಚಾರ ಮಾಡ್ತಾರೋ
1: ಐ ಆಸ್ಪಿರೆಂಟ್ ಟು ಬಿಕಮ್ ಅ ಮೆಂಬರ್ ಇನ್ ದ ಮಿನಿಸ್ಟರ್ ಇನ್ ದ ಕ್ಯಾಬಿನೆಟ್. ಹೈಕಮಾಂಡ್ ಆಲ್ಸೋ ವೆನ್ ಹ್ಯಾಡ್ ಗಾನ್ ಅಂಡ್ ಮೆಟ್ ಸ್ಯಾಟರ್ಡೇ ದೇ ಹ್ಯಾಡ್ ಪ್ರಾಮಿಸ್ ಯು ದೇ ವುಡ್ ಇಂಡಕ್ಟ್ ಮೀ ಇನ್ ಟು ದ ಕ್ಯಾಬಿನೆಟ್. ಸೊ ಐ ಆಮ್ ಹೋಪ್ಫುಲ್. ಐ ಆಲ್ಸೋ ನೋ ಓನ್ಲಿ ಅಬೌಟ್ ದ ಸ್ಪೆಕ್ಯುಲೇಷನ್ಸ್ ಬಟ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ವಾಟ್ ದ ಹೈಕಮಾಂಡ್ ಹ್ಯಾಸ್ ಡಿಸೈಡೆಡ್. ಸೊ ವಿಲ್ ಓನ್ಲಿ ನೋ ಆಫ್ಟರ್ ದ ಹೈಕಮಾಂಡ್ ಅನೌನ್ಸಸ್.
2: ಪೀಪಲ್ ಆಫ್ ಮೈ ಕಾನ್ಸ್ಟಿಟ್ಯೂನ್ಸಿ ಹ್ಯಾವ್ ಎಲೆಕ್ಟೆಡ್ ಮೀ ಫಾರ್ ದಿ 6th ಕಾನ್ಸಿಕ್ಯೂಟಿವ್ ಟೈಮ್. And I have my background. My father also has been loyal to the party. The loyalty to the party has its edge over any other aspirations. So I leave it to the high command and I am sure that they will make good decision.
3: Mantriband ka vistar ho sakta hai. Do baar, pehli baar mujhe lagta hai 10-15 logon ko lenge, uske baad dusra jo hai charan mein dusre logon ko lenge. अंतिम डिसीजन सीएम और हाईकमांड डिसाइड करेंगे किसको मंत्रिमंडल लेना है, किसको मौका मिलना है.
4: इवर डीके शिवकुमार अवर नेतृत्व सरकार हेग नडीतदे नान हेळुवंत आवश्यकते इल्ल. तमगे गोत्तिरो हागे कळेद 3 वर्षदल्ली ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಭ್ರಷ್ಟಾಚಾರ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಬಿಟ್ಟರೆ ಏನೂ ಕೂಡ ಕಳೆದ 3 ವರ್ಷದಲ್ಲಿ ಆಗಿಲ್ಲ. ಇವರ ಗ್ಯಾರಂಟಿಗಳಿಂದ ಇವರ ಕೈ ಏನು ಕಟ್ ಹಾಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಗ್ಲಿ, ಅವ್ರು ಇನ್ನೂ ಚಾರ್ಜ್ ತಗೊಳ್ಳಿ, ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಳ್ಳಿ. ಅವೇನು ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಎದುರಿಸಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ಮಾಡ್ತಾರೆ.
5: ಆನ್ ಒನ್ ಹ್ಯಾಂಡ್ ಆಫ್ ಕೋರ್ಸ್ ಇಟ್ಸ್ ದ ಪೊಲಿಟಿಷಿಯನ್ಸ್ ಹೂ ಆರ್ ರಿಯಾಕ್ಟಿಂಗ್ ಟು ಎವ್ರಿಥಿಂಗ್ ದಟ್ಸ್ ಹ್ಯಾಪನಿಂಗ್ ಓವರ್ ದ ಲಾಸ್ಟ್ ವೀಕ್. ಆನ್ ದಿ ಅದರ್ ಹ್ಯಾಂಡ್ ವಿ ಶುಡ್ ನೋಟ್ ದಟ್ ಕರ್ನಾಟಕ ಪಾಲಿಟಿಕ್ಸ್ ಆಫ್ ಕೋರ್ಸ್ ಇಸ್ ಕ್ಲೋಸ್ಲಿ ಕನೆಕ್ಟೆಡ್ ಟು ಯು ನೋ ವೇರಿಯಸ್ ಮಟ್ಸ್ ಅಂಡ್ ವೇರಿಯಸ್ ಸಿಯರ್ಸ್ ಎಸ್ ವೆಲ್ ಹ್ಯಾವ್ ಅ ಬಿಗ್ ಇನ್ಫ್ಲೂಯೆನ್ಸ್ ಆನ್ ದ ಪಾಲಿಟಿಕ್ಸ್ ದಟ್ ಪ್ಲೇಸ್ ಔಟ್ ಹಿಯರ್. ಗ್ರೂಪ್ ಆಫ್ ಸಿಯರ್ಸ್ ಹ್ಯಾವ್ ಬೀನ್ ಮೀಟಿಂಗ್ ದ ಚೀಫ್ ಮಿನಿಸ್ಟರ್ ಡೆಸಿಗ್ನೇಟ್. ಮೆನಿ ಆಫ್ ದೆಮ್ ಆರ್ ಹೋಲ್ಡಿಂಗ್ ಮೀಟಿಂಗ್ಸ್ ಅಮಾಂಗ್ಸ್ ಈಚ್ ಅದರ್, ಟ್ರೈಯಿಂಗ್ ಟು ಲಾಬಿ ಫಾರ್ even cabinet berths for people from the community. All of this is really happening over the last few days. But who will be really accommodated is a different question altogether. Meanwhile, I'm also told that when the oath taking happens, there will be a lot of seers who will take part in that oath taking as well. Ritu, Karnataka is a state where MUTs have a massive influence on politics. Tell us the significance of these meetings that are happening here in Bengaluru and in other places in the state.
6: Well, Deepak, we've been seeing these set of seers belonging from various communities, including that of Kuruba, Okaliga, Lingayat, Idiga, Valmiki and various others who have basically started meeting all the senior leaders in Bengaluru. We've been seeing them constantly meeting Siddharamaiya first, then you have DK, them meeting DK Shikumar, Satish Jarkioli, including that of Zamir Ahmed as well. So yes, they are all trying to put that pressure out now on the senior leaders to push that for the card forward to the high command state, that their community leaders get an important place in the cabinet. They get their the representation in the cabinet structure that way. But yes, now that they have started mounting the pressure even more, we've been seeing them for mounting this pressure for a very long time now, ever since that 2.5-year agreement got over, as that been claimed by many leaders. Post that itself, we've been seeing how these seers have constantly spoken about it on the record, stating if the high command and the Congress party does not take care of their community, then the party will have to bear the repercussion during the assembly election. So yes, this is the time for the high command as well to think smartly and in all the angles to ensure that the party does not get damaged in any way. But we'll have to see to it what kind of discussions are going to take place in Delhi with the leaders thereafter about the cabinet.
5: Yes, stay with us, Ritu. I'm going to come back to you pertaining to what's happening as far as the Deputy Chief Minister formula is concerned. Many of them are saying that as far as Mr. D.K. Shivakumar is concerned, he's not very keen on having any sort of Deputy Chief Ministers. This could lead to a power center is also on the minds of

0: what's making news and headlines in the state of Karnataka. Well, Chief Minister Designate D.K. Shivakumar is set to take oath on June 3rd. Ahead of the oath ceremony, Shivakumar and Siddaramaiah have arrived in the national capital to meet the Congress High Command amid intense buzz over Deputy Chief Ministerial and the Cabinet berths. Now, with preparations underway for the swearing-in ceremony at the Lok Bhavan, D.K. Shivakumar has said that the event will be low-key. Meanwhile, Siddaramaiah's son Yatindra has said that he has been promised a Cabinet berth by the party's high command. But the final decision, of course, lies on the party high command, and all eyes are now on what is going to happen on June 3rd.
1: ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದು ಪ್ರತಿಯೊಂದು ಸ್ಕೂಲಿಂದ ಹಿಡಿದು ಕಾಲೇಜಿಂದ ಹಿಡಿದು ಎತ್ಕೊಂಡು ಬಂದು ಅದಕ್ಕೆ ಎಲ್ಲರೂ ಕೂಡ ಖುಷಿಯಾಗಿರ್ಬೋದು. ಅದೆಲ್ಲ ಅಂತ ಹೇಳಿದ್ರೆ ವರ್ಕರ್ ಹ್ಯಾಸ್ ವಿಲ್ ಬಿ ಬಿಕಮ್ ಚೀಫ್.
2: ಇಲ್ಲಿ ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದು ಬಂದಿಲ್ಲ. ಪ್ರಪೋಸಲ್ ಬಂದ್ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು ಡಿ ಸಿ ಎಂ ಮಾಡಬೇಕು ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳು ಇದ್ರ ಜೊತೆಯಲ್ಲೇ ಮಾಡ್ಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದ್ಮೇಲೆ ಇನ್ನ ಬಂದಿಲ್ಲ ಪ್ರಪೋಸಲ್. ಅಂದ್ರೆ 8th ಮಾಡ್ತಾರೋ 10th ಮಾಡ್ತಾರೋ ಅವ್ರ ಪ್ರಪೋಸಲ್ ಬಂದಿಲ್ಲ. ಬಂದ್ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದ್ ಹಂತದಲ್ಲಿ ಮಾಡಿ ಅದು ಆದ್ಮೇಲೆ ಮತ್ತೊಂದ್ 15 ದಿವಸ ಒಂದ್ ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂತ ಸಚಿವ ಸದಸ್ಯರೇನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ
3: ಆಸ್ಪಿರೆಂಟ್ to become a member in the minister in the cabinet. High command also, when I had gone and met Saturday, they had promised you they would induct me into the cabinet. So I'm hopeful. I also know only about the speculations, but I don't know anything about what the high command has decided. So we'll only know after the high command announces.
4: The people of my constituency have elected me for the 6th consecutive time. And I have my background. My father also has been loyal to the party. The loyalty to the party has its edge over any other aspirations. So I leave it to the high command, and I am sure that they will make good decision.
5: Mantriband ka vistar ho sakta hai do baar. Pehli baar mujhe lagta hai 10-15 logon ko lenge, uske baad dusra jo hai charan mein dusre logon ko lenge. To antim decision CM aur high command decide karenge kisko mantrimandal lena hai, kisko ಮೋಹ ಮಿಲ್ಲಾ ಹೇ.
6: ಇವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಹೇಗೆ ನಡೀತದೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ತಮಗೆ ಗೊತ್ತಿರೋ ಹಾಗೆ ಕಳೆದ 3 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಭ್ರಷ್ಟಾಚಾರ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಬಿಟ್ಟರೆ ಏನೂ ಕೂಡ ಕಳೆದ 3 ವರ್ಷದಲ್ಲಿ ಆಗಿಲ್ಲ. ಇವರ ಗ್ಯಾರಂಟಿಗಳಿಂದ ಇವರ ಕೈ ಏನು ಕಟ್ ಹಾಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಗ್ಲಿ, ಅವ್ರು ಇನ್ನೂ ಚಾರ್ಜ್ ತಗೊಳ್ಳಿ, ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಳ್ಳಿ. ನಾವೇನು ಭಾರತೀಯ ಜನತಾ ಪಾರ್ಟಿಯನ್ನ ಹೇಗೆ ಎದುರಿಸ್ಬೇಕು, ಏನ್ ಮಾಡ್ಬೇಕು ಅಲ್ಲವನ್ನು ಕೂಡ
3: you will be inducted to the cabinet, so I'm hopeful.
7: Sir, are you going to become a DCM, sir, or any DCM post?
3: I'm not for any of those things. Whatever the portfolio high command gives, I'll be happy.
0: The CBSE revaluation portal is still inaccessible as students await post-result services. The CBSE had earlier postponed the commencement of post-result activities and announced that the verification and re-evaluation portal would become operational from June 1st, which is today. And it's almost midnight, but that has still not happened. Instead of the previously indicated date, however, students waited through shifting deadlines, May 26, May

0: விடாம ஒரு தெரு விடாம போதை பொருள் கலாச்சாரம் அப்படியே ஸ்ப்ரெட் ஆகி கொட்டி கிடக்குது. அது அப்பவே இனிஷியல் ஸ்டேஜ், அதை நீங்க கண்ட்ரோல் பண்ணிருந்தீங்கன்னா இத்தனை பெண் குழந்தைகளை, இத்தனை பெண்களை இழக்க வேண்டிய ஒரு சூழ்நிலை ஏற்பட்டிருக்குமா? எல்லாத்தையும் பண்ணிட்டு பழிய தூக்கி ஏன் மேல போடுறாங்க?
1: And from Tamil Nadu, let's tell you what's making news and headlines in the state of Karnataka. Well, Chief Minister Designate D.K. Shivakumar is set to take oath on June 3rd. Ahead of the oath ceremony, Shivakumar and Siddaramaiah have arrived in the national capital to meet the Congress High Command amid intense buzz over Deputy Chief Ministerial and the Cabinet berths. Now, with preparations underway for the swearing-in ceremony at the Lok Bhavan, D.K. Shivakumar has said that the event will be low-key. Meanwhile, Siddaramaiah's son Yatindra has said that he has been promised a cabinet berth by the party's high command. But the final decision, of course, lies on the party high command, and all eyes are now on what is going to happen on June 3rd.
2: ಚೀಫ್ ಇವತ್ತು ಚೀಫ್ ಮಿನಿಸ್ಟರ್ ಆಗ್ತಾರೆ, ಒಬ್ಬ ಕಾರ್ಯಕರ್ತ ಚೀಫ್ ಮಿನಿಸ್ಟರ್ ಆಗ್ತಾರೆ, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. 79-90 ನಾನು ಪಕ್ಷದಲ್ಲಿ ಸೇರಿಕೊಂಡು ಒಬ್ಬ ವಿದ್ಯಾರ್ಥಿ ನಾಯಕನಾಗಿಟ್ಕೊಂಡು ಪ್ರತಿಯೊಂದು ಸ್ಕೂಲಿಂದ ಹಿಡಿದು ಕಾಲೇಜಿಂದ ಹಿಡಿದು ಎತ್ಕೊಂಡು ಬಂದೆ. ಅದಕ್ಕೆ ಎಲ್ಲರೂ ಕೂಡ ಖುಷಿಯಾಗಿರ್ಬೋದು. ನಾನು ಏನ ಅಂತ ಹೇಳಿದೆ, ವರ್ಕರ್ ಹ್ಯಾಸ್ ವಿಲ್ ಬಿ ಬಿಕಮ್ ಎ ಚೀಫ್.
3: ಇಲ್ಲಿ ನೋಡ್ಬೇಕು, ಇನ್ನು ಪ್ರಪೋಸಲ್ ಯಾವುದು ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು ಡಿಸಿಎಂ ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದ್ಮೇಲೆ ಗೊತ್ತಾಗ. ಇನ್ನ ಬಂದಿಲ್ಲ ಪ್ರಪೋಸಲ್, ಅಂದ್ರೆ 8th ಮಾಡ್ತಾರೋ 10th ಮಾಡ್ತಾರೋ, ಅವ್ರ ಪ್ರಪೋಸಲ್ ಬಂದಿಲ್ಲ. ಬಂದ್ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದ್ಮೇಲೆ ಮತ್ತೊಂದು 15 ದಿವಸ ಒಂದು ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂತ ಸಚಿವ ಸದಸ್ಯರೇನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ಇನ್ನ
4: ಗೊತ್ತಾಗಿದೆ. To become a member in the minister in the cabinet. High Command also, when I had gone and met Saturday, they had promised you they would induct me into the cabinet. So I'm hopeful. I also know only about the speculations, but I don't know anything about what the High Command has decided. So we'll only know after the High Command announces.
5: The people of my constituency have elected me for the 6th consecutive time. And I have my background. My father also has been loyal to the party. The loyalty to the party has its edge over any other aspirations. So I leave it to the High Command, and I am sure that they will make good decision.
6: Mantriband ka vistar ho sakta hai do baar. Pehli baar mujhe lagta hai 10-15 logon ko lenge, uske baad dusra jo hai charan mein dusre logon ko lenge. To antim decision CM aur High Command decide karenge kisko mantrimandal lena hai, kisko ಮೋಹ ಮಿಲ್ಲಾ ಹೇ.
7: ಇವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಹೇಗೆ ನಡೀತದೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ತಮಗೆ ಗೊತ್ತಿರೋ ಹಾಗೆ ಕಳೆದ 3 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಭ್ರಷ್ಟಾಚಾರ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಬಿಟ್ಟರೆ ಏನೂ ಕೂಡ ಕಳೆದ 3 ವರ್ಷದಲ್ಲಿ ಆಗಿಲ್ಲ. ಇವರ ಗ್ಯಾರಂಟಿಗಳಿಂದ ಇವರ ಕೈ ಏನು ಕಟ್ ಹಾಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಗ್ಲಿ, ಅವ್ರು ಇನ್ನೂ ಚಾರ್ಜ್ ತಗೊಳ್ಳಿ, ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಳ್ಳಿ. ನಾವೇನು ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಎದುರಿಸ್ಬೇಕು, ಏನ್ ಮಾಡ್ಬೇಕು ಅಲ್ಲವನ್ನು ಕೂಡ
5: you will be inducted to the cabinet, so I'm hopeful.
8: Sir, are you going to become a DCM, sir, or any DCM post?
5: I'm not looking for any of those things. Whatever the portfolio High Command gives, I'll be happy.
1: The CBSE

0: They had promised you they would induct me into the cabinet. So I'm hopeful. I also know only about the speculations, but I don't know anything about what the High Command has decided. So we'll only know after the High Command announces.
1: The people of my constituency have elected me for the sixth consecutive time. And I have my background. My father also has been loyal to the party. The loyalty to the party has its edge over any other aspirations. So I leave it to the High Command, and I'm sure that they'll make good decision.
2: Mantriband ka vistar ho sakta hai. दो बार, पहली बार मुझे लगता है 10-15 लोगों को लेंगे, उसके बाद दूसरा जो है चरण में दूसरे लोगों को लेंगे. तो अंतिम डिसीजन सीएम और हाई कमांड डिसाइड करेंगे किसको मंत्रिमंडल लेना है, किसको मौका मिलना है.
3: योरा डीके शिवकुमार और नेतृत्व सरकार हेग नड़ीतदे नान हेळुवंत आवश्यकता इल्ल. तमगे गोत्तिरोह हागे कळेद 3 वर्षदल्लि ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಭ್ರಷ್ಟಾಚಾರ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಬಿಟ್ಟರೆ ಏನೂ ಕೂಡ ಕಳೆದ 3 ವರ್ಷದಲ್ಲಿ ಆಗಿಲ್ಲ. ಇವರ ಗ್ಯಾರಂಟಿಗಳಿಂದ ಇವರ ಕೈಯನ್ನು ಕಟ್ ಹಾಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಗಲಿ, ಅವರು ಇನ್ನೂ ಚಾರ್ಜ್ ತಗೊಳ್ಳಿ, ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಳ್ಳಿ. ನಾವೇನು ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಎದುರಿಸಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ
4: ಮಾಡಿಸಿಟೆಡ್. ಹೈಕಮಾಂಡ್ ರಾಹುಲ್ ಗಾಂಧಿಜಿ ಸೆಟ್ ದಟ್ ಮೈ ಇಂಟ್ರೆಸ್ಟ್ ವಿಲ್ ಬಿ ಟೇಕನ್ ಕೇರ್ ಆಫ್, ಅಂಡ್ ಸೆಟ್ ಯು ವಿಲ್ ಬಿ ಇಂಡಕ್ಟೆಡ್ ಟು ದ ಕ್ಯಾಬಿನೆಟ್. ಸೊ ಐ ಆಮ್ ಹೋಪ್
5: ಸರ್ ಐ ಗೋಯಿಂಗ್ ಟು ಬಿಕಮ್ ಎ ಡಿಸಿಎಂ ಸರ್ ಆರ್ ಎನಿ ಡಿಸಿಎಂ ಪೋಸ್ಟ್
4: ಫಾರ್ ಎನಿ ಆಫ್ ದೋಸ್ ಥಿಂಗ್ಸ್. ವಾಟ್ ಎವರ್ ದ ಪೋರ್ಟ್ಫೋಲಿಯೋ ಹೈಕಮಾಂಡ್ ಗಿವ್ಸ್ ಐ ವಿಲ್ ಬಿ ಹ್ಯಾಪಿ.
6: The CBSE revaluation portal is still inaccessible as students await post-result services. The CBSE had earlier postponed the commencement of post-result activities and announced that the verification and revaluation portal would become operational from June 1st, which is today. And it's almost midnight, but that has still not happened. Instead of the previously indicated date, however, students waited through shifting deadlines, May 26, May 29, and now June 1st, only to find that the portal non-operational. Intensifying anxiety at a crucial academic juncture with JEE counseling beginning on the June 2nd, pressure